ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಮೆಡಲ್ ಫಂಕಿ. ಅಯಾಕ್ನಿ ಸ್ಕೂಲ್ದಾಗಿ ಪಾಸ್ ಔಟ್ ತೌರಕ್ಪದಗಿ ಲಿಸಿಂಗ್ ಅನಿಗ ಕುನ್ಮಾತ್ ಹೊಯ್ದಗಿ ಅಥ್ಲೆಟಿಕ್ಸ್ ಹೌಕಿ ಅಯಾ ಸೈನಿಕ್ ಸ್ಕೂಲ್ ಅಂಬಿಕಾಪುರ್ದಗಿ ಪಾಸ್ ಔಟ್ ಹೊಯ್ಬನಿ. ಅಯ್ ಮಮಾಂಗ್ದ ಫುಟ್ಬಾಲ್ ಸಾನರಮಿ. ಕೋವಿಡ್ಗಿ ಮತಂದ ಅಯಾಕ್ಕಿ ಇಮಾ ಇಪಾನ ಅಯಾಕ್ಪು ಮಪಾಂದ ಥೋಕ್ನಬ ಅಮಸುಂಗ್ ಚಥೋಕ್ ಚಸಿನ್ ತೌನಬ ನತ್ರಗ ಸಾನಬದ ಅಯಾಬ ಪೀಕಿ. ಅಸುಮ್ನ ಕೋವಿಡ್ ಲೈನಾ ಲೈಚತ್ ಅಸಿ ಹಂಥರಕ್ಪ ಹೌರಕ್ಪ ಮತಂದ ಅಯ್ಗಿ ಫುಟ್ಬಾಲ್ ಮರುಪ್ಸಿಂಗ್ನ ಎಂಗೊಂದ ಸ್ಟೇಟ್ ಮೀಟ್ ಅಮ ಪಂಗ್ತೋಕ್ಕನಿ ಚತ್ಲು ಅಮಸುಂಗ್ ಮದುದ ಸರುಗ್ ಜಾವ್ ಹೈಕಿ. ಅಯಾಕ್ನ ಸರುಗ್ ಜಾಕಿ ಅಮಸುಂಗ್ ಮಫಮ್ ಅದುದಗಿ ನ್ಯಾಷನಲ್ಗಿ ಥಾಕ್ದ ಸಿಲೆಕ್ಷನ್ ಅಮ ಪಂಗ್ತೋಯಿ ಹೈಬಸಿ ಅಯ್ ಖಂಕಿದೆ. ಮದುದಗಿ ಅಯಾಕ್ ನ್ಯಾಷನಲ್ದ ಖನ್ಕಿ ಅಮಸುಂಗ್ ಅಸಿ ಅಯಾಕ್ನ ಇಂಟರ್ನ್ಯಾಷನಲ್ದ ಭಾರತ್ಗಿ ಮಹುತ್ ಸಿಂಧುನ ಚತ್ಲಿ. ಓ ವಾವ್ ಯಾಮ್ನ ಫೈ ಮದು ಅದೊಂಗಿ ಅಫವಾನೆ. ಹೋಯ್ ಸರ್, ಮಸಿ ಮಿಡಿಲ್ ಕ್ಲಾಸ್ಗೆ ಇಮುಂಗ್ ಅಮನೆ. ಐಗಿ ಇಪಾಸು ವಾಲಿಬಾಲ್ ಸಾನರಮಿ. ಇಮುಂಗಿ ಪ್ರಾಬ್ಲಮ್ಸಿಂಗ್ನ ಮರಂ ಒಯ್ದಿನ ಮಹಾಕ್ನ ಸಾನ ಖೊನವಸಿಂಗ್ ಥಾದೊಕ್ಕಿ ಮಹಾಕ್ಕೆ ಅಪಾಂಬದು ಮಪುಂಗ್ ಫಾಬಂಗಂಕಿದೆ. ಅದುನ ಮಹಾಕ್ನ ಐಗಿ ಮಂಗ್ಲಾನ್ ಅದು ಊಕಿ ಫರೆ. ಐಗಿ ಇಚಾನ ಮಂಗ್ಲಾನ್ ಅದು ಮಂಗ್ಫಾವ್ನ ಹಲ್ಲಗನಿ. ಅಯಾಕ್ನ ಮಹಾಕ ವಾರಿ ಸಾನರಮಿ ಅಮಸುಂಗ್ ಮಿಲ್ಖಾ ಸಿಂಗ್ನ ಯಾಮ್ನ ಕನ್ನ ಥಬಕ್ ತೋರಿಬ ಅದು ಅಯಾಕ್ನ ತಾಕಿ. ಮಹಾಕ್ನ ಮಂಗೊಂದ ನೋಂಗ್ಮದಿ ನಹಾಕೆ ಅಪಾಂಬದು ಎಂಗೊಂದ ಮಪುಂಗ್ ಫಾಹನ್ಗನಿ ಹಾಯ್ನ ಹಾಯ್ಕಿ. ಮತುಂಗ್ದ ಮಹಾಕ್ನ ಹಾಯ್ ಮದುದಿ ಮಂಗ್ಲಾನ್ ಸಿಂಗ್ ಅಸಿ ಅಸಿಗುಂಬ ಮೋಂಗ್ದ ಮಪುಂಗ್ ಫಾಹನ್ಮಂಗಂಲೋಯ್. ಮಧುಗಿದ್ದಮಕ್ನ ಕನ್ನ ಹೊನಬತ್ತಾಯ್ ಲೇಪ ಲೈತನ ಹೊನಬತ್ತಾಯ್. ಮಿಲ್ಖಾ ಸಿಂಗ್ ಜಿನ ಇ ಓಕಿ ನುಂಗ್ಸಾದ ಚೇನ್ಕಿ. ಮಹಾಕ್ನ ನುಮಿಚ್ಚುಪ್ಪ ಟ್ರೇನಿಂಗ್ ತೋರಮಿ. ಮರಮದುನ ಹಾರಿಬ ಥೋಂಗ್ ಸಿಂಗ್ ಅಸಿನ ಎಂಗೊಂದ ಇಥಿಲ್ ಪಿರಮಿ. ಅಯಾಕ್ಕಿ ಇಪಾಬುಂಗ್ನ ಅಯಾಕ್ಪು ಪೂನಿಂಗ್ ಥೊಗತ್ಪೀಕಿ ಮದುದಿ ಕರಿಗುಂಬ ಮಹಾಕ್ ಚೇನ್ಬ ತಾರಬದಿ. ಅಯಾಕ್ನ ಅಯಾಕ್ಕಿ ಲೈಬಾಕ್ ಅಸಿಗೆದಮಕ್ ಮೆಡೆಲಮ ಪುರಕ್ಪ ಅಮಸುಂಗ್ ಮಾಯ್ಪಾಕ್ಪ ತಾಯ್. ಅಮಸುಂಗ್ ಅಯಾಕ್ನ ಮೀಟರ್ ಚಾಮಗೆ ಇವೆಂಟ್ ಖನ್ಕಿಬ ಮತಂದ ಮಿಪುಂ ಖುದಿಗ್ಮಕ್ನ ಎಂಗೊಂದ ಹೈರಮಿ. ಮದುದಿ ಬ್ರದರ್ ಮೀಟರ್ ಚಾಮದಿ ತೌರನು. ಮೀಟರ್ ಚಾಮ ಅಸಿ ಭಾರತ್ ಮಚಾಸಿಂಗೆ ಇಭೆನ್ ನತ್ತೆ. ಭಾರತ್ ಮಚಾಸಿಂಗೆ ಹಕ್ಸಾಂಗ್ ಅಸಿ ಮೀಟರ್ ಚಾಮಗೆ ದಮಕ್ತ ಸರಕ್ತೆ. ಮರಮದುನ ಅಯಾಕ್ಕಿ ಇಪ್ಪಾ ಅಮಸುಂಗ್ ಅಯಾಕ್ನ ಮತಂಪುನ ಮಕ್ತ ಹೈನೆ. ಮದುದಿ ಗುರಿಂದರ್ ಐಖೋಯ್ನ ಮಸಿ ವರೆಪ್ಲೆ ಮಸಿದಗಿ ಕೆದೊಂಗೈ ನಿಂಗ್ ಹಲ್ಲರೋಯ್. ಕನಾಗುಂಬನ ಎಂಗೊಂದ ಐಖೋಯ್ನ ಪಾಂಗ್ತೋಕ್ಪ ಗಮ್ಲೋಯ್ ಹಾಯ್ನ ಹೈರಕ್ಪ ತಾರಬದಿ ಐಖೋಯ್ ಪಾಂಗ್ತೋಕ್ಪ ಗಮ್ಮಿ ಹೈಬ ಐಖೋಯ್ನ ತಾಕನೆ. ಅಮಸುಂಗ್ ಅದೋಮ್ನ ಮಸಿ ಪಾಂಗ್ತೋಕ್ಕನೆ. ಅಯಾಕ್ನ ಅದೊಂದ ಥಾಜಬ ಥಮ್ಲಿ. ಅಸುಮ್ನ ಐಗಿ ಇಪಾನ ಎಂಗೊಂದ ಥಾಜಬ ಥಮ್ಲಕ್ಪ ಮತಂದ ಅಯಾಕ್ನ ಥಾಜಬ ಅದು ಅಯಾಕ್ಕಿ ಥೌನಾದ ಒಂಥೊಕ್ಕಿ ಅಮಸುಂಗ್ ಮಾಂಗ್ಲೋಮ್ದ ಚಂಗ್ಸಿನ್ಕಿ. ಅಮಸುಂಗ್ ಗಸಿ ಅಯಾಕ್ನ ಭಾರತ್ ಮಚಾ ಖುದಿಮಕ್ತ ಸ್ಪ್ರಿನ್ ತೌನಬ ಹೈಜರಿ. ಎಂಗೋ ನಖೋಯ್ ಅನಿಮಕ್ನ ಜಾಮ್ನ ಭಜನ ಪರ್ಫಾರ್ಮೆನ್ಸ್ ಉಟ್ಲೆ. ಅಮಸುಂಗ್ ನುಮಿತ್ ನಿನಿಗಿ ಮನುಂಗ್ದ ನಖೋಯ್ ಅನಿಮಕ್ನ ನ್ಯಾಷನಲ್ ರೆಕಾರ್ಡ್ ಅಹುಂ ಥುಗಾಯ್ಗ್ರೆ. ಗುರಿಂದರ್ ಬೀರ್ನ ಹಾಕಿಬ ಗುಮ್ನ ಮೀಟರ್ ಚಾಮಗೆ ಲಂಜೇನ್ ಚೇನ್ಮ ಮತಂದ ಮೀಸಿನ ಹೈನೈ ಮದುದಿ ಭಾರತ್ಗೆ ಮ್ಯೂಯಿಸಿನ ಮಸಿಗೆ ಥಬಕ್ ಅಸೀದ್ಗಿದಮಕ್ತ ಪಂಗಲ್ಲೈತಿ. ಅಸಿಗುಂಬ ಖುದೊಂಗ್ಸಾದಬ ಕ್ಯಾ ಲೈರಬಸು ಅದೊಮ್ನ ಕನ್ನ ಹೊನಕ್ಕಿ. ಮರಮದುನ ಅಯಾಕ್ನ ನಖೋಯ್ ಅನಿಗಿ ಮಫಮ್ದಗಿ ಮಸಿ ಖಂಗ್ಬ ಪಾಮಿ. ಅಮಸುಂಗ್ ಮನ್ ಕಿ ಬಾತ್ಗೆ ತಾರಿಬಸಿಂಗ್ನಸು ಅದೊಂಬು ಪೂನಿಂಗ್ ಥೊಗಟ್ಪದು ಕರಿನೋ. ಅದೊಂಗೆ ಪೂನಿಂಗ್ ಚಿಂಗ್ಸಿನ್ಬ ಅದು ಕರಿನೋ. ಅದೊಂಗೆ ವಾಖಲೋನ್ ಕರಿನೋ. ಅಮಸುಂಗ್ ಅದೊಂದು ಮಸಿ ಕರಂನ ತೌರಿಬನೋ ಹೈಬದು ಖಂಗ್ಬ ಪಾಮಿ. ಮಸಿ ಕ್ಯಾ ಯಾಮ್ನ ಲೂಬಗೆ. ಹೊಯ್ ಸರ್, ಮಸಿ ಗುರಿಂದರ್ನಿ. ಅಯಾಕ್ನ ಹೊರಕ್ಪ ಮತಂದ ಅವಾಬ ಕ್ಯಾ ಮಾಯೋಕ್ನಕ್ಕಿ. ಅಯಾಕ್ನ ಅಚುಮ್ಮ ಥಬಕ್ ತೌರಿಬ್ರಾ ಹೈನ ಹನ್ನ ಹನ್ನ ಖಂಜರಮಿ. ಅಚುಮ್ಮ ಖನ್ಬಗಿ ತಂಜ ಅಯಾಕ್ನ ಲೌಕಿ ಮರಂದಿ ಮತಂ ಪುನಮಕ್ತ ಅದೋನ ಮಾಯ್ ಪಾಕ್ಪ ಗಮ್ಲೋಯ್. ಅಯ್ನ ಮಾಂಗಿಬ ಮತಂ ಅಯ್ನ ಫಂಗ್ಬ ಪಾಂಗ್ತೋಕ್ಪ ಗಮ್ದ್ರಬ ಮತಂ ನತ್ರಗ ಅಯ್ನ ಅಶೋಕ್ ಅಪ್ಪನ್ ನಂಗಿಬ ಮತಂದ ಐಗಿ ಇಮುಂಗ್ ಮನುಂಗ್ನ ಐಬು ಸೌಗತ್ಪೀಕಿ. ಮಸಿ ಫೈ ಕರಿಗುಂಬ ನುಮಿತ್ ಅಮ ಚಹಿ ಅಮ ಪತ್ರಬದಿ ಮಸಿನ ನಹಕ್ಕಿ ಪುನ್ಸಿ ಮಂಗಲ್ಲೋಯ್. ಅದೊಂಗಿ ಮಂಗ್ಲಾನ್ ಸಾಗತ್ಪ ಲೇಪ್ಕನೋ. ಅಯಾಕ್ಕಿ ಕೋಚ್ನ ಎಂಗೊಂದ ಮಸಿ ಸುತಾಕ್ಪೀಕಿ ಮದುದಿ ಕರಿಗುಂಬ ನಹಕ್ನ ಮಸಿ ತೌದ್ರಬದಿ ಅತೋಪನ ತೌರರೋಯ್. ಮರಮದುನ ಐಖೋಯ್ಗೆ ಅಕೋಬಿದ ಲೈರಿಬ ಮಿಯೋಯಿಸಿಂಗ್ ಐಖೋಯ್ಗೆ ಕಮ್ಯುನಿಟಿನ ಐಖೋಯ್ಬು ಪುನಿಂಗ್ ಥೌಗಲಕ್ಪ ಮತಂದ ಪುನಿಂಗ್ ಥೌಗಟ್ಪಗೆ ಥೌನ ಅದು ಕೆದೊಂಗೈದ ಹಂಥರೋಯ್. ಅನಿಮೇಸ್ಜಿ ಸರ್, ಅಯಾಕ್ನ ಲಿಸಿಂಗನಿಗ ಕುನ್ಮಾತ್ ಹೊಯ್ದ ಅಥ್ಲೀಸ್ಟ್ಗ ಸರುಗ್ ಜಾಬ ಹೊರಕ್ಪ ಮತಂದ
ꯃꯤꯄꯨꯝ ꯈꯨꯗꯤꯡꯃꯛꯅ ꯑꯩꯉꯣꯟꯗ ꯍꯥꯏ ꯃꯗꯨꯗꯤ ꯃꯁꯤ